ಚತುರ ನಾರ ಕರ್ಕೆ ಸಿಂಗಾರ ಬಡಿ ಹೋಶಿಯಾರ ಮೇರೆ ಮನ್ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರತ

ಬಿರಜ ಆಮನು ಬಿಸರನ ಕಾಯ ಬಿರಜ ಆಮನು ಏ ಅಜರ ಜಹಾನಿ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ ಜಾಲ.